ಒಂದು ಮನಸ್ಸಿನ ವಾಳ್ಕೆದೋಗೆ ಇಲ್ಲ ಒಂದು ಒಂದು ಕುಟುಂಬದೋಗೆ ನಡಬ ದೊಡ್ಡ ವಿಷಯ ಆತನ್ಲ ಆ ಮನೆ ನಡಬ ಮದುವೆಯಾಗಬೇಕು. ಕೂಟು ಕುಟುಂಬ ಎಲ್ಲ ಸ್ವಂತ ಬಂಧ ಎಲ್ಲ ಅಟ್ಟಿ ಬೋಕೆಲ್ಲ ನಟ್ರು ಎಲ್ಲ ಸೇದುತ್ತ ಒಂದು ಮದುವೆ ನಡೆಸುಗ ಮುಡಿದರ. ಆಗ ಆ ಮದುವೆ ಎಂಬುದು ಎತ್ತ ಕೊಂಡಾಟವ ಅಟ್ರ ಅದನ್ನ ಯೋಗೋ ಒಂದು ಪಾಟು. ಮನೆಗೆ ಬಪ್ಪ ಹೆಣ್ಣು ಎತ್ತೆ ನಡುಬೋದು ಹೊಸ ಅಟ್ಟಿ ಎತ್ತ ನೆನೆಸಬೇಡ. ಇಲ್ಲಿ ಇಬ್ಬ ಎಲ್ಲ ಬಂದು ನಿನ್ನ ಸ್ವಂತ ಕಾರ್ತ ಅತ್ತೆಂದು ಹೆಣ್ಣುಗ ಅಟ್ಟಿಯ ಪತಿ ಅರಿವರ ಯೋಗು ನಂಗೆಯೋ ಅಡುದು. ಮದುವದಾಗ ನಡುಬ ಎಲ್ಲವೂ ಯೋಗು ನಂಗೆಯೋ ಅಡುದು. ಇದಿಲ್ಲದೆ ಆ ಪಾಟು ಕೇತ್ ನೋಡಿದಾಗ ಉತ್ಸಾಹವಾದ ಪಾಠ ಆಗ್ಬೋದು. ಅತ್ತಮಕ್ಕೊಂದು ಪಾಠ ನಂಗೆ ಕೇತ್ ನೋಡಿದ್ಗೋನ ನಾ ಏದ ಬಿತ್ತೇನೆ ಕಂಡುಡ್ತಾರಿ ಏ ಪಾಠನ ಪತಿ ನಾ ಹೇಗಿಂದೆ ಅತ್ತೆಂಬುದನ್ನ ಇದು ನಿಂಗಾಗಿ ಪಾಠ ಬಂದೇ ಆಡದೆ ಕೇತು ಎಂಜಾಯ್ ಮಾಡಿದ್ವಿ.